0: ಲಕ್ಷ್ಮಪದಿ
1: ಬ್ರಹ್ಮಯ್ಯಾ ಕೈಗೊಳ ಚೇತಪರಾನ್ನಿ
0: ಕವನ್ ಮೂಲತೆ ಕವನ್ ದೃಷ್ಟಾನಿ
1: ಜಯಂತು ಸಾರ ಸ್ವಾರ ಸಂಗಾರ್ಯ
0: ಗರ ಭಗನ್ ಮೈ ಜಿನೇ ಉಭಾರ್ಯಾ
1: ವಾರ ಸತ್ತಾ ತುಜೇ ಪ್ಯಾರೇ ದೂಧ
0: ಹರ ಜೋಬನ್ ಭೋಜನ ಸುಖ ಸೂದ
1: ಪ್ಯಾ ಉಪರ ಸಕ ಸೈನ
0: ಮುಖ ಪ್ಯಾ ಬೈಠ ಕೋ ದೇನ
1: ನಿರ್ಗುಣ ಗುಣ ಕಸು ನ ಬೂಜೈ
0: ನಾನಕ ಸೀಜೈ
1: ಬರಸಾತ ತಾರೋ ಸುಖ ವಸ
0: ಸೂತ ಪ್ರಾತ ಮೀತ ಬಂತಾ ಸಂಗ ಹಸೈ
1: ಬರಸಾತ ಪೀವೇ ಶೀತಲ ಜಲಾ
0: ಸುಖದಾಯಿ ಪವನ ಪಾವ ಕಮೂಲಾ
1: ಬರಸಾತ ಭೋಗೇ ಸಭ ರಸಾ
0: ಸಗಲ ಸಮಗ್ರಿ ಸಂಗ ಸಾತ ಬಸಾ
1: ಜಿನೇ ಹಸ್ತ ಪಾವ ಕನ್ನ ನೇತ್ರ ರಸನಾ
0: ಆಗವರ ಸಂಗರಚನಾ
1: ಐಸೇ ದೋಹ ಮೂಢ ಅಂಧ ವ್ಯಾಪೇ
0: ನಾನಕ ಕಾಲ್ಯೋ ಪ್ರಭ್ಯಾಪೇ
1: ಆದ ಅಂತ ಜೋ ರಾಖನ ಹಾರ